ಜನಂ ಮನೋಜ ವೈರಿ ವಂದಿತಂ ಅಜಾದಿ ದೇವ ಸೇವಿತಂ ವಿಶುದ್ಧ ಬೋಧ ವಿಗ್ರಹಂ ಸಮಸ್ತ ದೂಷಣಾಪಹಂ ನಮಾಮಿ ಇಂದಿರಾಪತಿಂ ಸುಖಾಕರಂ ಭಜೇ ಸಶಕ್ತಿ ಸಾ

0: ಮಾಯೆ ಹೊಯ್ಯ ಹತ ಡಮರುಗಲೇರುಂಡ ಮಾಲಾ ಬಸಮರ ಮಾಯೆ ಹೊಯ್ಯ ಓ ತುಜಾ ಫೇರಾ ಪಾರ್ವತಿ ನಾನ ಪುವಾಡ ಪಾಯ ತುಜಾ ಫೇರಾ ಪಾರ್ವತಿ ನಾನ ಪುವಾಡ ಪಾಯ
1: ಚಂದ್ರಮಾನು ಸೇರ